ನಟನ ಮನೋಹರ ನೀಲಕಂಠ ಹರಿ ನಟನ ನಟನ ಮನೋಹರ ನೀಲಕಂಠ ಹರಿ ನಟನ ಮನೋಹರ ನೀರಜದಳ ನಯನ ನೀರಜದ